0: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಅಪನಾ ಮೃದಂಗಂ ಲೈವ್ ವಿನ್ಯಾಸಂ ಕಾ ಸಮಾಪನ್ ಸಂಕೀರ್ಣ ಚಾಪು ತಾಳ್ ಸೇ ಕರ್ ರಹಾ ಹೈ.
1: ಶ್ರೀ ಎನ್ ಎಸ್ ಕಲ್ಯಾಣರಾಮನ್ ಕಂಕ್ಲೂಡ್ಸ್ ಹಿಸ್ ಲಯ ವಿನ್ಯಾಸಂ ಆನ್ ಮೃದಂಗಂ ವಿತ್ ಸಂಕೀರ್ಣ ಚಾಪು ತಾಳಂ.